ಸುಮಿತಾರಣ್ಯ ಅಂತ ಸಣ್ಣ ಪ್ರವಾಸಿ ನಾಯಕರು ಆಶ್ರಮದಲ್ಲಿ ಭೇಟಿ ಮೊಘಲ ಕಥರಗತಿ ಮೊಘಲ ಬಂದು ಕಥರಂಚಿ ಕಾರ್ಯವಳಿಚ್ಛ ನಿಮ್ಮಣೆ ಕಡೆಯ ನಾಯ್ಕುಯಾ ವೆನ್ಸಿ ಅಂಡ್ ಹಿಲ್ಲ ಕೋಸ್ತಾಂಚ ಆವಾಸ್ ಯಾ ಮುಖ ಇಲ್ಲಾಣಿ ನಿಮ್ಮಣೆಯ ಕಥರ ಖತೀರ್